ಜರಿ ಛನ್ ಕಿ ಜನನ ಜನನ ಜನ ಸಾನಿ ದ ಪಮ ಪ ಗಮ ಪಮ ಘರ ಸಾ ಸಾ ಪಾನಿ ರೇ ಸಾ ಪಾನಿ ರೇ ಸಾ ಪಾನಿ ರೇ ಸಾ ತಾಲು ಪೆ ಮನ ಕಿ ಜಾ